sedazi nyame adun adun dun ya otena ye be sanso asia ye pass on ye pass on quick na men kan ye ho no nchiro bibia ba de sane se the next asem pastor adumadie no adum tv 830 ye so asie the next asem pastor the next asem pastor adum tv 830 ya e so asie den ti kwotena adum tv ho na sound bill radio no e wa asempa 94.7 fm live na unsuti nyame adum na adum dum ya ye be sanso e chida gumwane makrao.